0: ಸಹರಿಯ ಪುಣೇರಿ.
1: ಅಹೋ ಐಕ್ಲಕ್ಕ
2: ಹೋ ಅಂಸಹರಿಯ ಪುಣೇರಿ, ಹೋ ಅಂಸಹರಿಯ ಪುಣೇರಿ.
3: ಕರದರ್ಶನ್.